ಘಿನತಟ ಕತ್ತಿಟ್ಟು ತಾಗೆ ನಕ ತೇಟೆ ಕತ್ತ ಘಿಂದ್ರ ಕಟ್ಟ ತಕ್ಕಡ ತಾ ಘಿನ ಕತ್ತಕ ಘಿನಾಳ ಘಿನ ಕತ್ತಕ ಘಿನಾಳ ದಿಂದಿಂದ ತಕ ತೇನೆ ತಕ ಘಿಂತ್ರ ಅಂದ ಕಟ್ಟ ದೀ ತಾ ಕಟ್ಟ ತಾ ಘಿನ ಕಟ್ಟ ತಾ ಕಟ್ಟ ಕಟ್ಟ ಘಿಂತ್ರ ಅಂದ ದೀ ತಾ ದೀ ತಾ ದೀ ತಾ ಕಟ್ಟ ಘಿನ ಕಟ್ಟ ತಾ ಕಟ್ಟ ತಾ ಘಿಂತ್ರ ಅಂದ ದೀ ತಾ ದೀ ತಾ ದೀ ತಾ ಕಟ್ಟ ಘಿನ ಕಟ್ಟ ತಾ ಕಟ್ಟ ಘಿಂತ್ರ ಅಂದ